ಇಲ್ಲಿ ಗುಮ್ಮುರಯ್ಯ ಉಡೆ ತಾರ ಪೊರ್ಸಿ ಉಯ್ಟ ಬೋಲೆ ಪೊಟ್ಟಡ್ಸಿರಾ ಕೂಡೆ ಗುಮ್ಮುರಯ್ಯ ಮಾರಿ ಇಲ್ಲಿ ಗುಮ್ಮುರಯ್ಯ ಉಡೆ ತಾರ ಪೊರ್ಸಿ ಉಯ್ಟ ಬೋಲೆ ಪೊಟ್ಟಡ್ಸಿರಾ ಕೂಡೆ.